0: लेट्स टेक अ शॉर्ट कमर्शियल ब्रेक, आई एम गोना सी यू ऑन द अदर साइड। एंड उस पार आके मेरे पास आई हैव टू गरबा टिकट्स फॉर सम विनर्स कमिंग अप। मैन डोंट गो एनीवेयर।
1: This is the Fun Asia Network. You are listening to Fun Asia Radio 104.9 FM, KZMP 104.9 FM HD1, Pilot Point, Texas. Simulcasting on KTCG 104.1 FM HD2, Sanger, Texas. Powered by Fun Asia Films and Fun Pizza Kitchen.
2: Official tax and finance partner, AG FinTax.
1: Official injury law partner, the law offices of Omar Khwaja.
2: In association with Passion Health Primary Care.
3: Beautiful home, Ravi. $1 million. Wow.
4: Thank you. Well, Sana and me just got lucky as Hussein Panjwani helped us with the purchase of our first home. He practically walked us through the entire process. Ever since, with his guidance and support, I've become a pretty savvy real estate investor myself. Unka radio show suna tha, and then consulted with him for all my financing needs. Now my real estate portfolio has grown into many single family homes, apartment complexes, agricultural land, or up ye $1 million property bhi.
5: Hi, this is Hussein Panjwani. Dream Home will help you grow your real estate portfolio. Remember, we just don't promise, we deliver.
6: For details, visit dreamhomemortgage.com or call Dream Home Mortgage 972-245-5626 or email info@dreamhomemortgage.com. Some restrictions apply. Equal housing lender, NMLS 334616, Division of Brazos National Bank.
7: Kahan gaya? Kahan rakha tha? Suno na, mera wo wala set kahan hai?
8: Kaun sa?
7: अरे वो गोल वाला, थोड़ा ट्रेडिशनल, उसमें पोलकी भी है।
8: अरे सारे तो सेम है।
7: नहीं, वो श्री कृष्णा से जो लिया था ना हमने, ये देखो ये वाला।
8: ओ हाँ, ये तो अलग है।
9: अलग तो होगा ही, श्री कृष्णा ज्वेलर्स से जो है। From timeless gold and radiant diamonds to heritage polkis, discover Texas's largest handcrafted jewelry collection, now at Main Street in Frisco. Shri Krishna Jewelers, crafted for moments that matter. Visit shrikrishna.com.
10: Hey, are you going to Ravi's Trade Market this year?
11: Of course. Where else can you check out new products, meet vendors, grab exclusive deals, giveaways, and save big for your store?
10: When is it?
11: Thursday, October 29th, Friday, October 30th, and Saturday, October 31st from 9 a.m. to 5 p.m. at Ravi's Import Warehouse on Harry Hines Boulevard in Dallas.
10: Perfect. I'll register ahead on shopravis.com. Ravi's 21st Annual Trade Market. Bigger deals, bigger opportunities, bigger business. Customers must bring their valid tax number and tobacco license.
12: Family ko chahiye North Indian, friends ko South Indian. Ab jaye to jaye kahan?
13: Simple, Basera Grand. One destination, double the flavor.
14: Matlab crispy golden dosa?
13: Yes, rich North Indian favorites, flavorful loaded biryanis, aur ek delicious buffet jahan choices hi choices hain.
14: Wow, great food, full variety, and everyone's happy.
12: Family dinner ho ya friends ke saath celebration, make every meal grand at Basera Grand. Basera Grand. Come hungry, leave happy. Together.
15: Dallas, are you ready? Jago Times Group of Publications ab aa chuka hai digital media platform par. Kai million followers ke saath, both in English and Urdu. Led by the famous and fearless journalist Raja Zahid Akhtar Khanzada, jinhone apni kalam se social injustice aur corrupt practices ke khilaaf bharpoor awaaz uthai. Dallas aur duniya bhar ki taaza tareen khabron ke liye, The Jago Times available hai ek click par. TheJagoTimes.com. For more details and advertisement, contact Raja Zahid Akhtar Khanzada 682-551-6500. The Jago Times Commission. Jago bhi, jagao bhi. Exclusive media partner, Fun Asia.
16: ನಿಮಗೆ ಗೊತ್ತಾ, ಇಂಡಿಯಾದಲ್ಲಿ ಮನೆ ಖರೀದಿಸುವುದು ಈಗ ತುಂಬಾ ಈಸಿ ಆಗಿದೆ. ಗೃಹ ಪ್ರವೇಶ್ ಇಂಡಿಯಾ ಪ್ರಾಪರ್ಟಿ ಎಕ್ಸ್ಪೋವನ್ನು ಪ್ರಸ್ತುತಪಡಿಸುತ್ತಿದೆ. ಬೆಂಗಳೂರು, ಹೈದರಾಬಾದ್, ಚೆನ್ನೈ, ಮುಂಬೈ, ಪುಣೆ ಮತ್ತು ಡೆಲ್ಲಿ ಎನ್ಸಿಆರ್ ಎಂದ ಟಾಪ್ ಡೆವಲಪರ್ಸ್ ಎಲ್ಲ ಒಂದು ರೂಫ್ ಕೆಳಗೆ. 200+ ಪ್ರಾಜೆಕ್ಟ್ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ಸೂಟ್ ಆಗುವಂತ ಪ್ರಾಪರ್ಟಿಯನ್ನು ಈಸಿಯಾಗಿ ಕಂಡುಕೊಳ್ಳಿ. ದಿನಾಂಕ ಅಕ್ಟೋಬರ್ 10th and 11th. ಸ್ಥಳ ಹಯತ್ ರೀಜೆನ್ಸಿ ಫ್ರಿಸ್ಕೋ. ಸಮಯ ಬೆಳಗ್ಗೆ 10 ರಾತ್ರಿ 8 PM. ಫ್ರೀ ಎಂಟ್ರಿ, ಫ್ರೀ ಪಾರ್ಕಿಂಗ್ ಕೂಡ ಇದೆ. ಮೈ ಸ್ಕ್ವೇರ್ ಫೀಟ್ ಇಂದ ಬರುತ್ತಿರುವ ಬಿಗ್ಗೆಸ್ಟ್ ಇಂಡಿಯಾ ಪ್ರಾಪರ್ಟಿ ಎಕ್ಸ್ಪೋವನ್ನು ಮಿಸ್ ಮಾಡಬೇಡಿ.
17: ಜಿಂದಗಿ ಏಕ್ ಸಫರ್ ಹೈ ಸುಹಾನಾ, ಯಹಾಂ ಕಲ್ ಕ್ಯಾ ಹೋ ಕಿಸ್ನೇ ಜಾನಾ.
18: ಲೈಫ್ ಹೋ ಯಾ ಹೆಲ್ತ್, ಕಬ್ ಕ್ಯಾ ಹೋ ಜಾಯೆ ಪತಾ ನಹೀ. 13 ಸಾಲ ತಕ್ ಟೆಕ್ಸಸ್ ಪ್ರೈಮರಿ ಕೇರ್ ಕ್ಲಿನಿಕ್ ನೆ ಜೀತಾ ಆಪ್ಕಾ ಟ್ರಸ್ಟ್, ಔರ್ ಅಬ್ ವಹೀ ಟ್ರಸ್ಟೆಡ್ ಕೇರ್ ಅರ್ಜೆಂಟ್ ಕೇರ್ ಸರ್ವಿಸಸ್ ಕೆ ಸಾಥ್ ನಯೆ ಕೈಜರ್ವೇ ಲೊಕೇಶನ್ ಪರ್. ಲುನಾಕ್ಸಿ ಮೆಡಿಕಲ್, ಫೌಂಡೆಡ್ ಬೈ ಡಾಕ್ಟರ್ ಮನ್ದೀಪ್ ಆಚಾರ್ಯ. ಅಡಲ್ಟ್ಸ್ ಔರ್ ಬಚ್ಚೋ ಕೆ ಲಿಯೆ ಪ್ರೈಮರಿ ಕೇರ್, ಅರ್ಜೆಂಟ್ ಕೇರ್, ಎಕ್ಸ್ರೇ, ಸಿಟಿ ಸ್ಕ್ಯಾನ್, ಹಾರ್ಟ್ ಟೆಸ್ಟಿಂಗ್ ಔರ್ ಮೆಡ್ ಸ್ಪಾ. ಸಬ್ ಕುಚ್ ಏಕ್ ಹೀ ರೂಫ್ ಕೆ ನೀಚೆ. ಲುನಾಕ್ಸಿ ಮೆಡಿಕಲ್ ಅರ್ಜೆಂಟ್ ಕೇರ್ ಓಪನ್ 7 ಡೇಸ್ ಅ ವೀಕ್, 8 AM ಟು 8 PM. ವಾಕ್ ಇನ್ ಎನಿ ಟೈಮ್. 9191 ಕೈಜರ್.
19: Highway, Suite 205, Frisco.
20: Marvin Das and Bindas Services present the 6th Annual South Asian Food Festival on October 31st at the Sound Venue in Coppell. Enjoy food, shopping, dance and live music with free entry and parking. Vendors and exhibitors, showcase your business to thousands. Call Marvin at 972-302-7012 to reserve your spot.